ಬಂದ ಸಿಂಗ ಅಸ್ಖಿಲೋನಾ. ಅಸ್ಖಿಲೋನಾ ದಾ ಮತಲಬ ಹೈ ಕಿ ಶಸ್ತ್ರಾಂ ದಾ ಖಿಲಾಡಿ, ಶಸ್ತ್ರಾಂ ದಾ ಧನೀ. ಅಸ್ಖಿಲೋನಾ ਮੇਰਾ ਤਾਂ ਨਾਮ ਗੋਬਿੰਦ ਸਿੰਘ ਅੱਖ ਖਿਲਾਉਣਾ ਸੋਢੀ ਰਾਏ.